ಕಿಚ್ಚರ ಚಾತಲಂಗಯ್ಯ ಶಪರ ತುಟ ಫರಿದಾ ಜಂಗಲ ಜಂಗಲ ಕ್ಯಾ ಪವೇ ವಾಣಕಂಡ ಮುಡಿ ವಸೀರಬ ಅಲಿಯ ಜಂಗಲ ಕ್ಯಾ ಟುಂಡೆ ಫರಿದಾ ಇನ್ನೀ ನಿಕ್ಕಿ ಜಂಗಿಯ ತಾಲ ಡುಂಗರ ಪಯೋಮ ಅಜ ಫರೀದ ಕುಜಡಾ ಸಹ ಕುಹಾಥಿಯೋಮ ಫರೀದಾ ರಾತಿ ವಡ್ಡಿಯಾ ತೋಖ ತೋಖೆ ಉಠನ ಪಾಸ ತ್ಯಾಗ ತಿನ್ನ ದಾ ಜೀವಿಯಾ ಜಿನ್ನಾ ಬಡಾನೀ ಆಸ ಫರೀದಾ ಜೇ ಮೈಂ ಹುಂದಾ ವಾರಿಯಾ ಮಿತ್ತಾಂ ಅಡಿಯಾಂ ಈੜਾ ਜਲੈ ਮਜੀਠ ਜੋ ਉੱਪਰ ਅੰਗਾਰਾ